ಪವಿತ್ರ ಸ್ನಾಹ ತಜ್ಜಿಹರ ಅನೇಕ ಅನೇಕನಂತ ತೆರೆಯ ನೇಕ ಪಡೆಯಬೋ ಸಮೃತ ಸಾಸ್ತ ಜೀಕರ್ ಕೆರೆಯ ಕಾಟಕರ ಮುಕ್ರಂತ.